ಅಮರ್ ಅಕ್ಬರ್ ಎಂಥನಿ ಮೊಹಮ್ಮದ್ ರಫಿ ಹಂಸೋ ಸ್ವರಿಯಾಗಿತ ಕದೇರ್ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಹಂಚೆ ಸಂಗೀತ್ ಆಣಿ ಗೀತಕಾರ್ ಆನಂದ ಬಕ್ಷಿ ಯಕ್ಷ ಪಾಂಚೋ ಚರ್ಮಿಗ ಹರ್ಡ್ಸ್ ಎಫ್ ಎಂ ರಿನ್ಬೋ ಕರೆಯ ವೈದ್ಯಾಖಿನ ಕೈಗೂಯ ಆಶಾ ಭೋಸ್ಲೆ ಹಂಚ ಸ್ವರಾಂತ್ ಹೇ ಗೀತ್.